0: ಜಿಲ್ಲಾ ಸ್ಥಾಪನೆ ನಗರಪಾಲಿಕಾ ಬ್ಯಾಂಕ್ ಕಿಸಾನ್ ಸುದ್ದಿ ಮಧ್ಯೆ ಸಿದ್ದಾರ್ಥ ವೈದ್ಯ ಕರೆ ಮೊಬೈಲ್ ನಂಬರ್ 1996 ಕೇರಳ
1: ಸಂಸ್ಥೆ ಸಾಕ್ಷಾತ್ಕಾರ

ಮಾತನಾಡಿ, ವಿದ್ಯಾರ್ಥಿ ಸ್ವಾಗತ್ ತಪಸ್ಕರಣ ಕಾರ್ಯಕ್ರಮಕ್ಕೆ ಆಯೋಜನೆ ಕಟ್ಟಿ ವಿದ್ಯಾರ್ಥಿ ರ್ಯಾಲಿ ಸಾಗಿಸಿ ಮನಪುಕರ್ ಬಜಾರ್ ರೀತಿ ಸಿಂಗ್ ಬಜಾರ್ ಬಾಸ್ಕರಿ ಬಜಾರ್ ಸಮ ಪರಿಕ್ರಮಾ ಕರೆಯಿರಾಯ್ ಈ ಸಮಸ್ಯೆ ಢೇರ್ ಕುಶಲಿಯ ಬಾತ್ ಬಟ್ವೈ ಎಸ್ಸಿ ಪರೀಕ್ಷಾ ಮಾತ್ರ ಜಿಪಿ ನನ್ನ ಸ್ಥಾನ ಉಳಿ ವಿದ್ಯಾರ್ಥಿ ಸುಗಮ್ ಸುಬೇದಿ ಸುಪ್ರಿಯಾ ಸುಬೇದಿ

ಸಲಾಗಿರುವ ಎಫ್ಐಆರ್ ಬುಕಿಂಗ್ ಫೈಲ್ ಅನ್ನು ಅಯುಕ್ತ ಬನ್ನಿ ದಕ್ಕಿನ ಹೋನ್ಮಾರ್ಗ ಉದ್ಯಮದಲ್ಲಿ ಸಕ್ರಿಯವಾದ ಕಾರ್ಯಕರ್ತೆಯನ್ನು ವಿರೋಧಿಸುತ್ತಾರೆ. ನಾರು ಮೊದಲ ಭಾಷೆ ಬಸಿ ಕೈಕೆಲ ಮಾಡಿ ಮೊದಲ ವೈದ್ಯ ಸಮೀಪ ಸ್ತ್ರೀ